ಸಮಸ್ಯೆ ಬಿಟ್ಟು ವಾರಜ್ ಮೇಲೆ ಕುಮಾರಯ ಜನಕಾರ ಉಪದೇಶ ಜ್ಞಾನ ನಂದನಿಯ ಎರಡನೇತ್ರಿ ಜಗತ್ತ ನಿಹಾಲಿಯ ಛೋಟ ಜನ ಕೇ ಜೋ ಕಷ್ಟ ಬಣ ಜಾ ರಿಯಾ ಸತಗುರು ಹੈ ਬੋਇਤਾ ਵਰ ਲੈ ਕੇ ਨੇ ਵਿਚਾਰਿਆ ਕਰ ਕਿਰਪਾ ਪਰ ਉਤਾਰਿਆ ਕਰ ਕਿਰਪਾ।